ajina antu taumata jaddi jaddi ya anana tauni kama se andri allah taala ni pamoporangi risikamma